ಗುರ ಮೀಸೆಗ ಜಟಾ ಜೂಟ ಮುನಿ ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟಾ ಜೂಟ ಮುನಿ ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟಾ ಜೂಟ ಮುನಿ ಸಿರ ಮುನ ಮೆರೆಯ ತ್ರಿಶೂಲಂಬುತಾ ತ್ರಿಪುಜು ಹರುಡು ತದಿಂ ತದಿಂ ಕದು ಕದಿತ ಕಯನು ತ್ರಿಶೂಲಂಬುತಾ ತ್ರಿಪುಜು ಹರುಡು ತದಿಂ ತದಿಂ ಕದು ಕದಿ